0: ಪರ್ಸ್, ಐಡಿ ಕಾರ್ಡ್, ಕಾಪ್ ಪ್ರಿಂಟ್, ಟೀಶರ್ಟ್ ಪ್ರಿಂಟ್, ಶಾಪಿಂಗ್ ಬ್ಯಾಗ್ ಪ್ರಿಂಟ್, ಕ್ಯಾಲೆಂಡರ್, ನಿಮಂತ್ರಣ ಕಾರ್ಡ್, ವಿಸಿಟಿಂಗ್ ಕಾರ್ಡ್, ಫ್ಲೆಕ್ಸ್ ಪ್ರಿಂಟ್, ಲೈಟ್ ಬೋರ್ಡ್, ಪ್ರಮಾಣ ಪತ್ರ, ವಿವಾಹ ಕಾರ್ಡ್ ಸಫಾಯಿ, ಬಿಲ್, ಕಿತಾಬ ಸಫಾಯಿ, ಡಿಜಿಟಲ್ ಛಾಪ ತಥಾ ಡಿಟಿಎಫ್ ಪ್ರಿಂಟ್ ಲಗಾಯತ್ಕಾ ಕಾಮಹರು ಚಿಟು ಸರಿತು ರ ಸುಪಥ ಮೂಲ್ಯಮಾ ಗರಿಂಛ.
1: ಯಹಾಂ ಪ್ರಿಂಟ್ ಸಂಬಂಧಿ ಸಂಪೂರ್ಣ ಕಾಮಹರು ಗರಿನುಕಾ ಸಾಥೈ ಗಿಫ್ಟ್ ಐಟಮಹರು ಪನಿ ಉಪಲಬ್ಧ ಛನ್.
0: ग्लोबल मल्टी प्रिंट सेंटर वालिंग आठ केदारनाथ मार्ग, प्रोप्राइटर बलराम चौधरी.
1: मोबाइल नंबर 9856190076, 9861790076 र 9817162823.
2: रेडियो आदिखोला 105.4.